ಬಡಬಾನೆ ಕಾಲ್ ಶುರು ಕವಿ ಅವಲ್ ಹೋ ಮಾಶಾ ಆಯುಷ್ಮಾ ಕಾಸ್ಮೆಟಿಕ್ ಪ್ರಾಡಕ್ಟ್ ಶುಗಮ್ ದಿ ಹಾರ್ ಗುಡ್ ಗುಡ್ ತರಸಿದಲ್ಲಿ ದಿ ಹಾರ್ ಜಗ್ಗಿ ದಾಸ ಅವೈಲೇಬಲ್ ದಿ ಓಕೆ ಬ್ಯಾಹಮ್ ಚರ್ತಕ್ಕೆ ನಮಿಲವೀಗಿ ನೋ ಕಂಪನಿ ಹೆಲ್ಪ್ ಲೈನ್ ನಂಬರ್ ಬನ್ನಿ ಕಾಲ್ ಜರೂರು ಕವೇ ಆಪ 0342 311 22 ವಾಹನವೇ ನಂಬರ್ ಬನ್ನಿ ಕಾಲ್ ಜರೂರು ಕವೇ ಅಚ್ಚಾ ಜೀ ದಿನೆಲ್ಲ ಮತ್ಲಬ್ ತಾಸು ಕಮ್ ದುಕಾನದಾರ ನಾ ಕಮ್ ಕಾಸ್ಮೆಟಿಕ್ ದುಕಾನದಾರ ನಾ ತಾಸು ಪ್ರಾಡಕ್ಟ್ ಅಖಲೆ ನಾ ಅಗೇ ಡ್ರೆಸ್ ಮುಂಗ್ ಸರ ಜರೂರ ಪ್ರೋಗ್ರಾಮ್ ಗೆ ಶರೀಕೆ ವೇ ವಜೆ ದಾನ ಚಿ ಅಲ್ತಕಿ ಬದಾಸಿ ನೂರ್ ಹಾಂ ಮೀನ ವಾಲ್ವಿ ಚಾಗಾ ದೇಶ ಮಾ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಖಿಸಲ್ ವಾಡಿ ನಾ ಅಗೇ ತಾ ಬಪತ್ ನೀ ಚರ ಮುಂಗ್ ಏರಿಯಾ ಕಿ ಮುಂಗ್ ಇಲಾಕೆ ಕಿ ದಾಸಿ ಕಮ್ ಯು ಕಾಸ್ಮೆಟಿಕ್ ದುಕಾನದಾರ ದೇ ಚಾಗೆ ಸರ ದೇಶ ಮಾ ಪ್ರಾಡಕ್ಟ್ ಮಿಲವೀಗಿ ನಾ ಅಗೇ ಡ್ರೆಸ್ ಮುಂಗ್ ಸರ ಜರೂರ ಶರೀಕೆ ವೇ ಚೆ ಅಗಾ ಡ್ರೆಸ್ ಮುಂಗ್ ಪ್ರೋಗ್ರಾಮ್ ಕೆ ಶರೀಕೆ ವೋ ಜಕೆ ಚೆ ಅಗೇ ಲಗಿ ಕಿ ಬಡೇ ಮೀನ ವಾಲ್ ಪ್ರೋಗ್ರಾಮ್ ಓವರಿ ದೇ ಟೈಮ್ ಮಾನೆ ನಾ ಅಗಾ ಪ್ರಾಡಕ್ಟ್ ವೈಸ್ ಅಖಿಸಲ್ ವಾಡಿ ನೋ ಚಾಗೆ ತಾ ಹಮ್ ಪತ ವೋ ಲಗಿ ಚರ ಮುಂಗ್ ಏರಿಯಾ ಕಿ ಹಮ್ ಮುಂಗ್ ಇಲಾಕೆ ಕಿ ಹಮ್ ಚುಕುಮ್ ದುಕಾನದಾರ ದೇ ಕಾಸ್ಮೆಟಿಕ್ ದುಕಾನ್ ದೇ ದೇ ಸರ ಹಾಂ ದೇಶ ಮಾ ಪ್ರಾಡಕ್ಟ್ ಮಿಲವೀಗಿ خزی مختلف ریڈیو اسٹیشن مانی مونگا پروگرام منیر دے او دین لوا تاس ہم مونگ سر بدی پروگرام کی کال کولی شی مونگ تے میسج کولی شی او کال کول دو پر دوڑ نمبر تاس زوی ما دی دوڑ نمبر بنتا سنگ پروگرام کی لائیو کال کولی شی او نمبر در توی ما نمبر دی 0345 933 2580 یعنی کہ 0345 933 2580 ದಿ ನಂಬರ್ ಬನ್ನಿ ಹಾಂ ಕಾಲ್ ಕವಲಿಸಿ ಮೆಸೇಜ್ ಕವಲಿಸಿ ಆ ದಿನ ಬಲ್ ನಂಬರ್ ದಿ 0331 5265 340 ಯಾನಿ 0331 5265 340 ಅವೆಲ್ ಗೊತ್ತಾ ಸುಪತ ಮಾ ಪ್ರೋಗ್ರಾಮ್ ಫಾರ್ ಮೇಡ್ ದಾಸಿದೆ ಸುಮ್ರ ಹಮ್ಮಿನ ವಾಲಿ ಆಗಿ ತಟಿ ರಜಿಯಾದ ಮುಕವರ್ ಗೌಮ ಅದಕ್ಕೆ ಚಗಿ ಪಕ್ಕಲ ಮಾನೆ ಪ್ರಾಡಕ್ಟ್ ಇಸ್ತಿಮಾಲ್ ಚಾಗಾ ಮುಂಗ್ ತದ ಫೇದೆ ವರ್ ಕ್ಯೂ ವೈ ಚೆ ಇಸ್ಮಾ ಕೇ ದಿ ಕಮ್ ಪ್ರಾಡಕ್ಟ್ ಇಸ್ತಿಮಾಲ್ ಲೇ ಕಮ್ ಪ್ರಾಡಕ್ಟ್ ಫೇದಾ ವರ್ ಕಡಿದ ಆ ದಿನ ಈಸಲ್ ವ್ಯಾಹಮ್ ದಾದರ್ ದವಿಮ ಶಿಕ್ರಾಮ್ ಸೇಬ್ ಇನಾಮ್ ಸೇಬ್ ಬಿಲ್ಕುಲ್ ಪ್ರೋಗ್ರಾಮ್ ದರ ರೆಡಿ ದೇ ಹೋ ನೆಟ್ವರ್ಕ್ ಶುಗಮ್ ದ ಕಾರಣ ಕವಿ ಪೇ ಖಬರ್ ಕಿ ಸಿಗ್ನಲ್ ಶುಗಮ್ ದ ಬನ್ ಕಡಿ ಶು ದಿ ನೆಟ್ವರ್ಕ್ ಬಿಲ್ಕುಲ್ ಕಾರಣ ಕಿ ನೋ ದೇದ ವಜನ ಅಗಾವ ಪ್ರೋಗ್ರಾಮ್ ತ ಜಕಲ ನೆಟ್ವರ್ಕ್ ಠಿಕ್ ಶಿ ಬಹಾಲ್ ಶಿ ನೋ ಇನ್ಶಲ ಪ್ರೋಗ್ರಾಮ್ ತ ಬಡೇ ಜರ್ ರಜಿ ಸೈದಾ ನೋ ನೆಟ್ವರ್ಕ್ ವಜಬಾನೆ ಪ್ರೋಗ್ರಾಮ್ ತ ಮತ್ಲಬ್ ಪ್ರೋಗ್ರಾಮ್ ನ ದಿ ಗೈಬ್ ದಿ ನೋ ಇನ್ಶಲ ಡೆಸರ್ ಬರ ಸೈದಾ اچھا جی سو اول چکم دے یو نظر لکشن دے پو میسج باندے چوما چی چاو دکھن دینا مونگ تا میسج کڑے بیا باغینا باستا سو کال پتر برزمان